ಸಂತ ಪ್ರಸಾದ ಬೇದ ನಾರಾಯಣ ಕರ್ಣ ಕಾಣ ಪ್ರಭ ಏಕ ಬಾಲ ಬುದ್ಧ ಪೂರ್ಣ ಸುಖದಾತ ನಾನಕ ಹರ ಹರ ಟೇ.